0: ಈ ಡೋರೆ ನಿಮಾಮಿಯ ಈ ರೀತಿ ಅಲೀಗಿಯ ಕಾಷ್ಟಕ ಊ ಮಿಹಿ ಕತ್ತಟ ಅಮಾದಹರ ಎದಹಲಿನಿ ಬಿಂದುವ ಬಿಂದುವ ದಹಂ ಮಿಹಿರ ಹದಪಿನ ಮೇರು ಸುವರೆ ಕರಾಯಿ ದೊರಿಂ ದೊರ ಪತುರುವ ಪಹಾನ್ ಕರನ ಹದ ಮಂಡಲ ಕಾನ್ಕಾಲು ರಸ ಗಂಗುಲ ಓ ಏ ವಿನ ಕಪ್ನವ ಒಬ ದಿಮುತು ರೇಡಿಯೋವ
1: ಮೀಲಂಗಟ ಶುದ್ಧ ಅಂತೋನಿ ಮುನಿದುಂಗೆ ಯಾಶ್ಚಾವಟ ಒಬಟ ಸವಂದಿಯ ಹಕ
2: ಆಶ್ಚರ್ಯ ಮತ್ವು ಪ್ರಾತಿಹಾರ್ಯ ಸಿದುಕರನ್ನಾನಿನಿ ಇತಾ ಬಲ ಸಂಪನ್ನವು ಶುದ್ಧವೋ ಅಂತೋನಿ ಮುನೀಂದ್ರೇನಿ ಒಬ ವಹನ್ಸೇಗೆ ಮಧ್ಯಸ್ಥ ಕಮಿಂ ವೆರದಿ ಮತವಲಿನ್ ಎತಿವನ ಸಿಯಲು ವಿಪದ್ ದುರುವನ್ನೇಯ ಹದಿಸಿ ಮರನೆ ಆರಕ್ಷಾ ಕರನು ಲಬನ್ನೇಯ ಯಕ್ಷಯಾಗೆ ಸಿಯಲು ಮಾಯಂವಲಿನ್ ಗಲವಾಗನು ಲಬನ್ನೇಯ ಸೊರಾಗನು ಲೆಬುವಾವೋದ ನೆತಿವೇಗಿಯ

ಆಜ್ಞಾ ಕರಾಮ ಸರ್ವಬಲಧಾರಿಯು ಅನಾತಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮಾನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ ವನಲಿಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತು ಸಿಹಿಕರ್ನೋ ತುಮಿಯಗೆ ದಯಾಬರೆ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ಹ ಅನವರ್ತ ಮರ್ನೇನ್ ಗೆಲವೀಮ ಸೆಲಸು ಮೆನವ ಮೇಕೀದೇ ಅಪಗೇ ಸ್ವಾಮಿಯು ಜೇಸು ಕ್ರಿಸ್ತ ಸುಹಾಸೆಯು ದಿಸಾಮ ಅಪಟ ಲಭೇವಾ.